0: ಭಾರು ಪಂಡರೀತ ಸಂತ ಭಾರು ಪಂಡರೀತ.
1: ನಾಮಯಾಚಿ ದಾಸಿ ಜನಿ, ಹಿ ಜನಿ ನಾಮದೇವಾಂಪೇಕ್ಷಾ ವಯಾನ ಮೋಠಿ ಆಹೆ, ಪಣ ತಿಚ್ಯಾ ಜೀವನಾತ್ ಸಂತ ನಾಮದೇವಾಂಚಾ ಸಂಪರ್ಕ ಆಲಾ, ಹಾ ತಿಚ್ಯಾ ಆಯುಷ್ಯಾತ್ಲಾ ಸೌಭಾಗ್ಯ ಯೋಗ ಹೋತಾ. ಮ್ಹಣೂನಚ ತಿ ಮ್ಹಣತೆ,
2: ಧನ್ಯ ಮಾಯ ಬಾಪ ನಾಮದೇವ ಮಾಝಾ, ಧನ್ಯ ಮಾಯ ಬಾಪ ನಾಮದೇವ ಮಾಝಾ, ತೇಣೆ ಪಂಢರಿ ರಾಯಾ ದಾಖವಿಲೆ, ಹೋತೆ ಜಗಾ ಮಧ್ಯೆ ನಿಂದ್ಯ, ತೇ ತ್ವಾ ಜಗಾತ ಕೇಲೆ ವಂದ್ಯ.
1: ನಾಮದೇವರಾಯಾನೇಸ್ ಜನಾಬಾಯಿನ್ನಾ ನಾಮಮಂತ್ರ ಆಣಿ ವತ್ಸಲ ಭಕ್ತಿಚಿ ದೀಕ್ಷಾ ದಿಲಿ. ತಿಚ್ಯಾ ಮನಾತ್ಲ್ಯಾ ಸೂಕ್ಷ್ಮ ರೂಪಾತ್ಲ್ಯಾ ಆಧ್ಯಾತ್ಮಿಕ ಅಂಕುರಾಲಾ ನಾಮದೇವಾನ್ಕಡೆಚ್ ಅನುಕೂಲ ವಾತಾವರಣ ಲಾಭಲ. ನಾಮದೇವಾಂಚ್ಯಾ ಸಂಗತಿಮಧ್ಯೆಸ್ ತಿಲಾ ಆಧ್ಯಾತ್ಮಿಕ ಅಧಿಕಾರ ಮಿಳಾಲಾ. ಮ್ಹಣೂನಚ ತಿ ಸಾಂಗ್ತೆ ತ್ಯಾಂಚ್ಯಾ ಚರಿತ್ರಾತ್ಲ್ಯಾ ಸುದ್ಧಾ ಘಟನಾ, ಯಾ ಘಟನಾಂಚ ಸವಿಸ್ತರ ವರ್ಣನ್ ತಿ ಕರ್ತೆ. ತಿ ಮ್ಹಣತೆ,
3: ಗುಣಾಯಿನೆ ನವಸಕೇಲಾ ದೇವಾ ಪುತ್ರ ದೇಯಿ ಮಲಾ,